ಶರಣೌ ಶರಣಂ ಪ್ರಪದ್ಯೆ ಸಪ್ರೇಮ ಭೀತಿ ಕಮಲಾಕರ ಪಲ್ಲವಾಭ್ಯಾ ಸಂವಾಹನೆ ಸಪದಿ ಕ್ರಮ ಮಾದಧಾನೌ ಕಾಂತಾ ವವಾಂಗ್ ಮನಸಗೋ